ಹಾರತಿ ಐಎಸ್ಗಳ ಬರ್ತಾ ಜೀವನಾ ಮೇಕದಮಕೋ ಸಾಧು ದಿಯಾ ಕೆಲವ ಕಟ್ಟೇಂದ್ರ ಮಲ್ತಿ ಆನಂದ ಪ್ಯಾ ನಿಕ್ಸಿಸ ಪೀರ ಸಗಳ ಬನ್ನ ಸೇ ದರ್ದಾ ಜೀವ ಜೇಸ್